ಪ್ರಸಾದೆ ಶಾಮಿಲ್ ಚ್ವಾ ತೆಸಾರೆ ಜೂನ್ ಸರೆರಾವ್ ನಿಂಜೋ ಸರೆರಿ ಗವಾಲಿಯರ ಕಚ್ರೆ ಕೋಟಾವ್ ಸರಾಯಂಗ್ ಬ್ರಿತಾನಿ ಸೇನಿ ರಸಾರೆ ಛನಲಾಡೆ ತಲಾಡೇತ ರಾಣಿ ಲಕ್ಷ್ಮೀಬಾಯಿ ಏನೋ ಮಾತೃಭೂಮಿ ಉಥಾಲ್ಜಿ ಏನೋ ಧರ್ತಿ ಉಥಾಲ್ಜಿ ಏನೋ ದೊಯ್ ಬಲಿದಾನ ರಾಣಿ ಕೆರ ತ ರಾಣಿಯು ಬೇದ್ ದು ಅಂಗ್ರೇಜಾದಿ ಐನೆ ಮಸ್ತೊಯ್ ಲಡಾಯಿ ರಿಪೋರ್ಟರಿ ಛನ ಬ್ರಿತಾನಿ ಜನರಲ್ ಯುರೋಜೆ ದಿಗಾ ಪಕು ರಕಿ ಬೈ ರಾಣಿ ಲಕ್ಷ್ಮೀಬಾಯಿ ರೂಠೆ ಸಲ್ಟೆ ಚಲಾಕೆ ದೃಢ ತೊಯ್ ಪರ್ ದು ವಿದ್ರೋಹಿ ನೇತಾದ ಬಿ ಜಬಾತೆವೆ ಮಸ್ ಬೇದಾಂಜಿ ತೊಯ್ ಖತರ್ನಾಕ್ ತೊಯ್ ರಾಣಿ ಲಕ್ಷ್ಮೀಬಾಯಿ ನಿಜೋ ಕೂಸಾಲ ಕ್ವಜ್ ಉಮರರಿ ಅಂಗ್ರೇಜಿ ಹುಕುಮತೊ ಸೇನಾ ರಸಾದೆ ಲಡಾಯಿ ದೊಯ್ ಲಡೆಗದೆ ವೀರಾಂಗ್ನ ರಾಣಿ ಲಕ್ಷ್ಮೀಬಾಯಿ ದು ಲಡಾಯಿರಿ ಶಹೀದ್ ಚುಜಿಲ್ದೆ ತಾಂತ ಗವಾಲಿಯರೊ ಫೂಲ್ಬಾಗ್ ಇಲಾಕಾಂಗ್ ತೊಸಿದೋ ಸಮಾಧಿ ತೊಗಲ ಮರ್ದಾನಿಯು ವೀರ್ ಕಹಾಣಿ ದೇಶೋ ಭತ್ತೆ ಮೀದಿ ಹೆಂದಿ ಕಂಡ್ರ ಪರ್ಸು ಭದ್ರಾ ಕುಮಾರಿ ಚೌಹಾನೊ ಕಲಮೆ ಚೇಸಿ ದೋ ಝಾನ್ಸಿಯು ರಾಣಿಯು ಅವು ಬಹದ್ದುರಿಯು ಗಾಥಾ ಹೆಂಜಿ ಪಡೆಪದನಿ ತ ರೇಜದನಿ ದೋಛಾ ಉಯ್ ಮಿಸಾಲ್ ತೊದ್ದೆಮ ಛನದೊಯ್ ಕುರಕ್ಕಿ ಭೈ ಚಮ್ಕೆಗ್ದೆ ಸನ್ ಸರೆರಾವ್ ನಿಂಜೋ ಸಾನೀರಿ ದು ತಲ್ವಾರ್ ದು ಖುಗ್ರಿ ತೊಯ್ ಐನೆ ಪುರಾಣ ಬುಂದೇಲೆ ಹರ್ ಬೋಲೋ ದು ಆನಿ ಹೆಂಜಿ ರೇಷ್ ತೇನಿ ಕಹಾಣಿ ಕಿ ಭೈ ಐನೆ ಯಾವ ರಸಾದೆ ಲಡೆಗ್ದೆ ಮರ್ದಾನಿ ದುತ್ ಝಾನ್ಸಿವ್ರಾನಿ ತುಯ್ ದೀಯೆ ಗಲ್ಗಪ್ಪ ರಸಾದೆ ಹೆಂದು ವೀರಾಂಗನಾವ್ ಹೀರ್ಲೆ ರಸಾದೆ ಐಚುಯ್ ಗೀತೆಂಜ್ರೇರುನಿ ಸುಕ್ತಾಸೋ ಸಕ್ಸಿ.